ಮುಳಿನ ಶೋಭನೆ. ದಶಕಂಠಚಿ ಮಗ ವಿಜಯಿ ಹೋತ, ಮೈಥಿಲೀಸ ಮಗ ಕುಠುನ ಮುಕ್ತತ, ವ್ಯರ್ಥ ಚಠರತಿ ವಚನೆ ಶಪಥ, ಕುಣಿ ರಾಕ್ಷಸ ಅಸತೆ ವಧಿಲೆ. ಭೂಪತಿ ಸತುಜ ಮುಳಿನ ಶೋಭನೆ. ಜಾ ಜಾ ಸತ್ವರಜಾ ಜಮವಿ ಸೇನಾ, ಜಾ ಸತ್ವರಜಾ ಜಮವಿ ಸೇನಾ, ಕರಿಗಿ ರಣಜ್ಞಾ ಸುಯೋಗ್ಯ ರಚನಾ, ಆಪ್ತ ಸೈನ್ಯ ಸಹ ವಧು ರಾವಣ, ವ್ಯರ್ಥನ ದವಡಿ ಶೌರ್ಯ ಆಪುಲೆ. ಭೂಪತಿ ಸತುಜ ಮುಳಿನ ಶೋಭನೆ. ಸುಗ್ರೀ ವಾಹೆ ಸಾಹಸ ಅಸಲೆ, ಭೂಪತಿ ಸತುಜ ಮುಳಿನ ಶೋಭನೆ.

ಡುಹಾಳೆ ಪುರುವ ರಘುಕುಲ ತಿಲಕ ಮಾಧೆ ಸಿತೆನು ಅಪ್ಲೆ ಡುಹಾಳೆ ಶ್ರೀರಾಮನ ಸಾಂಗಿತ್ಲೆ. ಶ್ರೀರಾಮನಿಹಿ ಹಸುಂತಿಚ ಇಚ್ಛಾಂಚ ಆದರ ಕೆಲ ಮನಾಲೆ, ಜಾನಕಿ ತುಜಿ